ಹೆಸರಾನು ಕದರ್ಮಂದು ಅವರಿದುಂಕು ದೇವತಾ ಮಿಸಿ ಪೊರೆ ದ್ರಿಯಾಮ ಸಲ ದ್ವಿಯಾಮ ದ್ರಿಯಾಮ ಕುಶಿದ ಕೈದಿ ತರ ಪಲರುಸು ಕೈದಿ